ಒಳ್ಳೆ ಪೊಳ್ಳೆಯಾಗವೇ ಸಂಬಂಧಿಂಗೆ ಹೊಂದಿದ್ದಾರ. ಇಲ್ಲಾದಿ ವೀರಗಳ ತರಳಿ ಕುಬೇರಗಳ ಒಳ್ಳೆ ಪೊಳ್ಳೆಯಾಗವೇ ಸಂಬಂಧಿಂಗೆ ಹೊಂದಿದ್ದಾರ. ಅಪ್ಪ